Awusia wo kai se yesi busumi mu asen kakra kakra se ye beku ye ni mase ye nko denso all of a sudden sisia no and the 25th of August and kakra kakra kana num na face so afi anasa busumi kra ye buni komu no fufra ba ni atwa so